0: Jia Wura de Wa. Sewu kwa Jia Wura de na betu mi aye. Jia Jia Wura de Wa. Asun ye ni wa. Jia wo papa na ye fa ni dia. Oba ma ye na sun ye.
1: O sa ye ja na chiri wa. Asun ye ni wa busiam. Ma me ka jira wo. Siamo suma posu wanna catch us here ye dia betumi atena busu ye ni wo bra woni mi yesu. Sa ye ja na chiri wa. Asun ye ni wa wariam. Ya me pass me catch on this day. Se wo kwati yesu asun ye ni busu ye ni. O sa wo ja na chiri wa. Ye dia ni wa ma wo. Wanna catch ra wo. Sa wo kwati awurade a wo betumi adi ye. Oh, say ye ja na chiri wa. Eba wa be ye den wen ya ba. Fe urade. Ko kwa bi e wo ba.